ಆಚಮಣ ಲಗೋ ಕತ್ತು ನೀ ದೊಸನ್ಯಾಣಿ ಆಚಮಣ ಲಗೋ ಮಾವುಲಾಮ ಹುಸೇನ ಜೇ ದರಜೋ ಓಠಿ ತರಸ ಸಜಾಯ ವಗುನಿ ಗರ